0: ನಮ್ಮ ಗುರಿ ಒಂದೇನೆ, ಇಂತೇ ಇನ್ನೇತಕ್ಕೆ ಮೋಹನಾಂಗಿ.
1: ಓ ಮೋರಿ ಬುಲ್ಬುಲ್, ಓ ಮೋರಿ ಪ್ಯಾರಿ, ಅರೆ ಆಜಾ ಇಧರ್ ಮೋರಿ ಜಾ, ಮೈ ತೋ ದಿಲ್ಲಿ ಕಾ ಬಾಂಕಾ ಜವಾ.
2: ಅಚ್ಚಾ, ದಿಲ್ಲಿ ಕಾ ಬಾಂಕಾ ಜವಾ.